0: ಅಂತರಿಯ ಮೀತಾನತರು ಉಪದೀದ ಬೇಡ ಪಾರಕರು ಜೇ ಪುಲುಚುಕು ಹೋಗಿ ಮಾಸಕರು ಇನ್ ಸಾಸಕರು
1: ಬಂ ಬಂ ಬಂ ಬಂ ಬಂ ಬಂ ಬಂ ಬಂ ಸಂತಾ ದೇ ಹೊಂದಯ
0: ಪಾದಾಗಂ ಪಾಪಾ ಜೀಕಿ ಬಿಕಿ ಜಾಕಮೇ
2: ಕೋಯಿ ಬಾತ ಬತಾವು
3: ಲಡಕಿ ಮಜಾವು
4: ಲಡಕಿ ಕೋ
5: ಕೋಯಿ ವಕ್ತ ಬತಾವು
6: ಲಡಕಿ ಕೋ
7: ಬಂ ಬಂ ಬಂ ಬಂ ಬಂ ಬಂ ಬೋರೆ ಲುದಿಯಾಣೆ ಕಂಟಾ ಘರ ಕೋಡೆ ದಿನ ಏತವಾರ ಜದ ಭಜನ ಚಾರ ಕರ ಹೋ ಕೇ ತ್ಯಾರ
0: ಚಾರ ಕೇ ಶಿಂಗಾರ
7: ಐ ಮುಡ ಜೈ ಪರ ಚಲಿ ಕೇರಿ ಐ
0: ಕೋಯಿ ಚಾಹಿ ದಿನ ನಾಳ ಸಹೇಲಿ